ಅದಾ ಮಜಬೂರ್ ಆಶಕ್ಕೆ ನನ್ನ ಯಾರ ದೋಸ್ತ ರೋಕಿಂತ ತೂ ನನ್ನ ಮೆಬು ಸಮರಣ ನವ ತುಂಜ ದುಶ್ಮನ್ ಟೋಕೆ ಹೋತೆ ತುಂಜ ವೇರಿ ಮಾರೆ ವಜಂದ ಅರ್ಜ ಕರೆ ಪ್ಯೋ ಮಾ ಮೌತ್ ಖಾನ ಥೋ ರಜಾ ಬರಾಲ್ ಮೆಬೂಬ್ ಜೋ ದೀದಾರ್ ಜರೂರ್ ಕರಣ ಪೌಂದೋ ಮಾ ತ ಘಣೋ ಪೈಸೆ ಪಾನ ಖೇ ರೋಕ್ಯಾ ಪರ ಛಾ ಕರ್ಯಾ ಮುಜ ದಿಲ್ ನಥಿ ರಹೇ।